0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ರೂಪಾ ಮತ್ತು ದೀಪಾ ರಾವ್ ಅವರುಗಳ ದನಿಯಲ್ಲಿ ಆದಿಶಂಕರಾಚಾರ್ಯರ ರಚನೆ ಶಾರದಾ ಭುಜಂಗಾಷ್ಟಕಂ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ರೂಪಾ ಅಂಡ್ ದೀಪಾ ಸಿಸ್ಟರ್ಸ್, ರಿಟನ್ ಬೈ ಆದಿಶಂಕರಾಚಾರ್ಯ, ಶಾರದಾ ಭುಜಂಗಾಷ್ಟಕಂ.

ವಿಆರ್ ಗೀತಾ ಅವರು ಹಾಡಿರುವ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ, ರಚನೆ ಪುರಂದರದಾಸರು. ವಿಆರ್ ಗೀತಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗ.

ಬಾಗಿ ಭಜಿಸುವೆ ಯತಿಯೇ ರಾಗದಿಂದಲೇ ನಿನ್ನ. ವರದ ಕಮಲೇಶರ ರಚನೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಬಾಗಿ ಭಜಿಸುವೆ ಯತಿಯೇ ರಾಗದಿಂದಲೇ ನಿನ್ನ, ರಿಟನ್ ಬೈ ವರದ ಕಮಲೇಶ, ಸಂಗ್ ಬೈ ಮೈಸೂರು ಅನಂತಸ್ವಾಮಿ.

ಆರ್ ಚಂದ್ರಿಕಾ ಮತ್ತು ಬಿಆರ್ ಗೀತಾ ಅವರುಗಳ ದನಿಯಲ್ಲಿ ಕೇಳೋಣ. ಪುರಂದರದಾಸರ ರಚನೆ ನಂಬದಿರು ಈ ದೇಹ ನಿತ್ಯವಲ್ಲ. ಆರ್ ಚಂದ್ರಿಕಾ ಆಂಡ್ ಬಿಆರ್ ಗೀತಾ ಪ್ರೆಸೆಂಟಿಂಗ್ ನಂಬದಿರು ಈ ದೇಹ ನಿತ್ಯವಲ್ಲ, ರಿಟನ್ ಬೈ ಪುರಂದರದಾಸ.

ಮನಸ್ಸು ಕರಗದೆ ಸ್ವಾಮಿ ಸುಕನ್ಯ ಪ್ರಭಾಕರ್ ಅವರು ಹಾಡಿರುವ ಪ್ರಾಣೇಶ ವಿಠಲರ ರಚನೆ. ಸುಕನ್ಯ ಪ್ರಭಾಕರ್ ರೆಂಡರಿಂಗ್ ಅ ಕಾಂಪೋಸಿಷನ್ ಆಫ್ ಪ್ರಾಣೇಶ ವಿಠಲ ಮನಸ್ಸು ಕರಗದೆ ಸ್ವಾಮಿ.

ಸುಕನ್ಯ ಪ್ರಭಾಕರ್ ಅವರ ದನಿಯಲ್ಲಿ ಮತ್ತೊಂದು ಗೀತೆ, ಶ್ರೀಪಾದರಾಯರ ರಚನೆ ಇಟ್ಟಾಂಗಿ ಇರುವೆನೂ ಹರಿಯೇ. ಇಟ್ಟಾಂಗಿ ಇರುವೆನೂ ಹರಿಯೇ, ರಿಟನ್ ಬೈ ಶ್ರೀಪಾದರಾಯ, ಸಂಗ್ ಬೈ ಸುಕನ್ಯ ಪ್ರಭಾಕರ್.

ರಾಜ್ಕುಮಾರ್ ಭಾರತಿಯವರು ಹಾಡಿರುವ ನನ್ನಿಂದ ನಾನೇ ಜನಿಸಿ ಬಂದೇನೆ ಕೃಷ್ಣ, ರಚನೆ ಕನಕದಾಸರು. ರಾಜ್ಕುಮಾರ್ ಭಾರತಿ ಪ್ರೆಸೆಂಟಿಂಗ್ ನನ್ನಿಂದ ನಾನೇ ಜನಿಸಿ ಬಂದೇನೆ ಕೃಷ್ಣ, ರಿಟನ್ ಬೈ ಕನಕದಾಸ.

ಇನ್ನೀಗ ವೃಂದಗಾನದಲ್ಲಿ ಕನಕದಾಸರ ರಚನೆ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ರಿಟನ್ ಬೈ ಕನಕದಾಸ.

0: ಭಕ್ತಿ ಕುಸುಮಾಂಜಲಿ. ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಭಕ್ತಿ ಸಂಗೀತದ ಕಾರ್ಯಕ್ರಮ 24/7ಗಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ದಿಸ್ ಇಸ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಬೆಂಗಳೂರು, ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್.ಎನ್. ತ್ಯಾಗರಾಜನ್. ಭಾಗವಹಿಸುವ ವಿದ್ಯಾರ್ಥಿನಿ ಅನನ್ಯ ಭಗತ್.
1: ನಮಸ್ತೆ ಸರ್.
2: ನಮಸ್ತೆ ಅಮ್ಮ. ಹಿಂದಿನ ತರಗತಿಯಲ್ಲಿ ಅನ್ಪಲ್ವಿ ಮಾಡಿದ್ವಿ ಕನಕಶೈಲ ವಿಹಾರಿಣಿ ಪುನ್ನಾಗವರಾಳಿ ಶ್ಯಾಮಶಾಸ್ತ್ರಿಗಳ ಕೃತಿಯ ಅನುಪಲ್ವಿ. ಇವತ್ತು ಚರಣಭಾಗವನ್ನು ತಗೊಳ್ಳೋಣ. ಇದರ ಸಾಹಿತ್ಯ ಶ್ಯಾಮಳಾಂಬಿಕೆ ಭವಾಬ್ಧಿ ತರಣೆ ಶ್ಯಾಮ ಕೃಷ್ಣ ಪರಿಪಾಲಿತ ಜನನಿ ಕಾಮಿತಾರ್ಥ ಫಲದಾಯಕಿ ಕಾಮಾಕ್ಷಿ ಸಕಲ ಲೋಕ ಸಾಕ್ಷಿ. ಕೆಲವರು ಶ್ಯಾಮ ಕೃಷ್ಣ ಪರಿಪಾಲಿನಿ ಜನನಿ ಅಂತ ಹಾಡ್ತಾರೆ. ಶ್ಯಾಮ ಕೃಷ್ಣ ಪರಿಪಾಲಿತ ಜನನಿ ಅನ್ನೋದು ಸರಿಯಾದ ಆಪ್ಟ್ ಆದ ಸಾಹಿತ್ಯ ಅಂತ ಅನ್ಸತ್ತೆ. ಯಾತಕ್ಕೆ ಅಂದರೆ ಜನನಿ ಅಂದರೆ ತಾಯಿ. ಯಾರನ್ನ ಕಾಪಾಡ್ತಿರೋಳು? ಶ್ಯಾಮಕೃಷ್ಣನ. ಶ್ಯಾಮಕೃಷ್ಣನ ರಕ್ಷಣೆ ಮಾಡುತ್ತಿರುವ ಜನನಿ ಅಂದರೆ ತಾಯಿ ಅನ್ನೋ ಅರ್ಥದಲ್ಲಿ ಶ್ಯಾಮಕೃಷ್ಣ ಪರಿಪಾಲಿತ ಜನನಿ ಅನ್ನೋದು ಕರೆಕ್ಟಾಗಿರುತ್ತೆ ಅಂತ ಅನ್ಸತ್ತೆ. ಕೆಲವು ಗ್ರಂಥಗಳಲ್ಲೂ ಪರಿಪಾಲಿತ ಜನನಿ ಅಂತಲೇ ಇರೋದು. ಪರಿಪಾಲನೆ ಅಂತ ಯಾವ ಗ್ರಂಥದಲ್ಲೂ ಇಲ್ಲ. ಅದರಿಂದ ಪರಿಪಾಲಿತ ಜನನಿ ಅಂತಲೇ ನಾನು ಇವತ್ತು ಇಟ್ಕೊಂಡಿದ್ದೇನೆ. ಈ ಚರಣಭಾಗ 1 ಅಕ್ಷರ ಬಿಟ್ಟು ಶುರುವಾಗುತ್ತೆ.

ಒಂದು ಅರ್ಥ ನಿಲ್ಲಿಸಿ ಸ್ವಲ್ಪ ಪುನ್ನಾಗಬರಾಡಿ ರಾಗವನ್ನು ತೋರಿಸ್ಬೋದು. ಹಾಗೆ ಶ್ರುತಿಯನ್ನು ಒಂದು ಅರ್ಥ ನಿಲ್ಲಿಸಿದ್ರೆ ಕೇಳೋದಕ್ಕೂ ತುಂಬ ಇಂಪಾಗಿರುತ್ತೆ, ಪರಿಪಾಲಿತ ಜನನಿಗೂ ತಲುಪತ್ತೆ.

ನೀ ನಿಷಾದವನ್ನ ಎಳಿಬೇಕು. ದಿ ನಾವು ಕೇಳಿದ್ದೆಲ್ಲ ತಕ್ಷಣ ಕೊಡಲ್ಲ ದೇವೆ, ಅದಕ್ಕೆ ಸ್ವಲ್ಪ ಸುಮಾರು ಪ್ರೇಯರ್ ಮಾಡಿದ್ರೆ ಸಿಕ್ಬೋದು. ಅದಕ್ಕೆ ದಾಯಿಕೆ ಅಂದರೆ ಕೊಡೋಳು ಅಂತ. ಏನ ಫಲ ಕಾಮಿತ ಅರ್ಥ, ನಾವು ಕೇಳಿದ್ದೆಲ್ಲ ಕೊಡಬೇಕಾದ್ರೆ ಸ್ವಲ್ಪ ಎಳಿಬೇಕಲ್ಲ.

ಸಾರಿನಿ ಆ ಫ್ರೇಸ್ ಬಂದಾಗ ಮೂರಕ್ಷರ ಬಿಟ್ಟು ಶುರು ಮಾಡ್ಬೇಕು. ತಕ್ಕಿಟ್ಟ ಕನಕ ಮೊದಲು ಕನಕ ಅನ್ನೋದನ್ನ ನಾನು ಎಳಿದೆ ಸಾದಪ್ಪ ಅಷ್ಟೇ ಇಟ್ಕೊಳ್ಳೋದು. ತಕ್ಕಿ

0: ಕೆ ಎರಡಕ್ಷರ ಶ್ಯಾಮಳ ಎರಡೆರಡ್ಸಲ ಹಾಡು
1: ಶ್ಯಾಮಳಾಂಬಿಕೆ
0: ಶ್ಯಾಮಳಾಂಬಿಕೆ.

0: ಇಲ್ಲಿ ನಿಲ್ಸೋಣ ಇದನ್ನ.
1: ಆಯ್ತು ಸರ್, ನಮಸ್ತೆ ಸರ್.
0: ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದ್ರಿ. ಪಾಠ ನಡೆಸಿಕೊಟ್ಟವರು ವಿದ್ವಾನ್ ಆರ್ ಎನ್ ತ್ಯಾಗರಾಜನ್, ಭಾಗವಹಿಸಿದವರು ಅನನ್ಯ ಭಗತ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಭಟ್ಟದೋ, ಧೃತ್ತೇಂತಾಲ್ ಏರಿ ಮಾಯಿ.
4: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ರಾಗ್ ತೋಡಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಭಟ್ಟದೋ, ಧೃತ್ ತೀನ್ತಾಲ್ ಏರಿ ಮಾಯಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಾಗೇಶ್ರೀ, ಖಯಾಲ್ ವಿಲಂಬಿತ್ ಏಕ್ತಾಲ್, ಕೌನ್ ಗತ್ ಬೈ, ಧೃತ್ತೇಂತಾಲ್, ಬಲ್ಮಾ ಮೋರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ಹಿ ಇಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಾಗೇಶ್ರೀ, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಕೌನ ಗತ್ ಭೈ, ಧೃತ್ ತೀನ್ತಾಲ್, ಬಲಮಾ ಮೋರೇ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಿದ್ವಾನ್ ವಿ ದೇಶಿಕಾಚಾರ್ ಅವರ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಎಸ್ ಮಹದೇವಪ್ಪ, ಮೃದಂಗ ಎಂಆರ್ ರಾಜಪ್ಪ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ತ್ಯಾಗರಾಜರ ರಚನೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಮಾಯಾ ಮಾಳವ ಗೌಳರಾಗ ರೂಪಕ ತಾಳದಲ್ಲಿದೆ ತುಳಸಿದಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ವಿದ್ವಾನ್ ವಿ ದೇಶಿಕಾಚಾರ್. ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಎಸ್ ಮಹದೇವಪ್ಪ, ಆನ್ ದ ಮೃದಂಗಂ ಎಂಆರ್ ರಾಜಪ್ಪ, ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ವಿದ್ವಾನ್ ವಿ ದೇಶಿಕಾಚಾರ್ ಬಿಗಿನ್ಸ್ ಎಸ್ ಫ್ಲೂಟ್ ರಿಸೈಟಲ್ ವಿತ್ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಮಾಯಾ ಮಾಳವ ಗೌಳರಾಗ ರೂಪಕತಾಳ ತುಳಸಿದಳ.

ಓ ಜಗದಂಬ ಶಮಶಾಸ್ತ್ರಿಗಳ ಈ ರಚನೆ ಆನಂದ ಭೈರವಿರಾಗ ಆದಿತಾಳದಲ್ಲಿದೆ. ಓ ಜಗದಂಬ ರಿಟನ್ ಬೈ ಶಮಶಾಸ್ತ್ರಿ, ಸೆಟ್ ಟು ಆನಂದ ಭೈರವಿರಾಗ ಆದಿತಾಳ.

ಮಹಾದೇವಪ್ಪ, ಮೃದಂಗ ಎಂ ರಾಜಪ್ಪ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ಪೂರ್ವಿ ಕಲ್ಯಾಣಿ ರಾಗ ರೂಪಕತಾಳದಲ್ಲಿದೆ, ಜ್ಞಾನ ಮೊಸಗರಾದ. Dear listeners, you are listening to flute recital by Vidwan V. Deshikachar. Accompanists are on the violin S. Mahadevappa, on the mridangam M. Rajappa, on the marching Vidwan M. Gururaj. Continuing the program, now let us listen to a composition of Tyagaraja set to Porvi Kalyani Raga Rupakatala Jnana Mosagarada.

ತ್ಯಾಗರಾಜರ ಮತ್ತೊಂದು ಕೃತಿ ಶ್ರೀರಂಜನಿರಾಗ ಆದಿತಾಳ ಮಾರುಬಲ್ಕ ಮಾರುಬಲ್ಕ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಶ್ರೀರಂಜನಿರಾಗ ಆದಿತಾಳ.

ಪುರಂದರದಾಸರ ದೇವರನಾಮದೊಂದಿಗೆ ಕಾರ್ಯಕ್ರಮದ ಸಂಪನ್ನ ಜಗದುದ್ಧಾರನ ಕಾಪಿರಾಗ ಆದಿತಾಳ. ವಿದ್ವಾನ್ ವಿ ದೇಶಿಕಾಚಾರ್ ಕನ್ಕ್ಲೂಡ್ಸ್ ಹಿಸ್ ಫ್ಲೂಟ್ ರಿಸೈಟಲ್ ವಿತ್ ದೇವರನಾಮ ರಿಟನ್ ಬೈ ಪುರಂದರದಾಸ ಸೆಟ್ ಟು ಕಾಪಿರಾಗ ಆದಿತಾಳ ಜಗದೋದ್ಧಾರನಾ.

ಇದುವರೆಗೂ ವಿದ್ವಾನ್ ವಿ ದೇಶಿಕಾಚಾರ್ ಅವರ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಸ್ ಮಹದೇವಪ್ಪ, ಮೃದಂಗ ಎಂಆರ್ ರಾಜಪ್ಪ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard flute recital by Vidwan V. Deshikachar. Accompanies were on the violin S. Mahadevappa, on the mridangam M. Rajappa, on the marching Vidwan M. Gururaj. This program is a contribution of Akashvani Bengaluru, anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳುವಿರಿ. ರಾಗ್ ಭೈರವ್, ಖಯಾಲ್ ವಿಲಂಬಿತ್ ಜಪ್ತಾಲ್, ನಂದಲಾಲ ಸಖಿ, ಧೃತ್ ಏಕ್ತಾಲ್, ಜಾಗೋ ಬ್ರಜರಾಜ್.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್, ರಾಗ್ ಭೈರವ್, ಖ್ಯಾಲ್ ವಿಲಂಬಿತ್ ಜಪ್ತಾಳ್, ನಂದಲಾಲ ಸಖಿ, ಧೃತ್ ಏಕ್ತಾಲ್, ಜಾಗೋ ಬ್ರಿಜರಾಜ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ರವಿ ಕೂಡ್ಲಿಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಶಹನಾ ಕನ್ನಡ, ಖಯಾಲ್ ವಿಲಂಬಿತ್ ತೇಂತಾಲ್ ಸುಂದರ ಅಂಗನಾ, ಧೃತ್ ಏಕ್ತಾಲ್ ತರಾನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್. He is accompanied on tabla by Sri Ravi Kudalgi and violin by Sri Shankar Kabadi. Continuing the concert, now listen to rag Shahana Kannada. Khyal Vilambit Teen Taal Sundara Angana Dhrit Ek Taal Tarana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ರವಿ ಕೂಡ್ಲಿಗಿ, ವಯಲಿನ್ ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ರವಿ ಕೂಡ್ಲಿಗಿ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: 1.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಮಕೋಟಿಬಾಯ್ ಅವರ ಜಲತರಂಗ್ ವಾದನ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎ ಹರಿಶ್ಚಂದ್ರನ್, ಘಟ ಟಿವಿ ವಾಸನ್. ಮೊದಲಿಗೆ ನಾದ ಲೋಲುಡೈ ಕಲ್ಯಾಣ ವಸಂತರಾಗ ರೂಪಕ ತಾಳದಲ್ಲಿ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in today's program we bring you Jalatarang recital by Kamakotibai. Accompanies are on the violin A.R. Krishnamurthy, on the mridangam K. Harishchandran, on the ghatam T.V. Vasan. To begin with, Nadalo Ludai, written by Tyagaraja, set to Kalyana Vasantaraga Rupakathala.

ಪಾಪನಾಶಂ ಶಿವನ್ನವರ ರಚನೆ ಸಿಂಹೇಂದ್ರ ಮಧ್ಯಮರಾಗ ಆದಿತಾಳದಲ್ಲಿದೆ. ಇಹಪರಮೇನಂ ನೌ ಇಹಪರಮೇನಂ ಸೆಟ್ ಸಿಂಹೇಂದ್ರ ಮಧ್ಯಮರಾಗ ಆದಿತಾಳ ರಿಟನ್ ಬೈ ಪಾಪನಾಶಂ ಶಿವನ್.

ನಾದಮಾಡಿತಿರಿಂದ ಕಾಂಭೋಜಿರಾಗ ಖಂಡ ಚಾಪುತಾಣದಲ್ಲಿ ಪಾಪನ ನಟರಾಜ ಮೊದಲಿಯಾರವರ ರಚನೆ. ನೌ ಕಾಂಭೋಜಿರಾಗ ಖಂಡ ಚಾಪುತಾಳ ರಿಟನ್ ಬೈ ಪಾಪನಾಶಂ ನಟರಾಜ ಮೊದಲಿಯಾರ್ ನಾದಮಾಡಿತಿರಿಂದ.

ಕಾಮಕೋಟಿ ಬಾಯಿ ಅವರ ಜಲತರಂಗ್ ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ ಟಿವಿ ವಾಸನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ರಚನೆ, ಕರ್ನಾಟಕ ಬೇಹಾಗರಾಗ ಆದಿತಾಳದಲ್ಲಿ ನೇನೆಂದು ವೆದಕುದರ. ಜಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಜಲತರಂಗ್ ರಿಸೈಟಲ್ ಬೈ ಕಾಮಕೋಟಿ ಬಾಯಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎ ಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂ ಕೆ ಹರಿಶ್ಚಂದ್ರನ್, ಆನ್ ದ ಘಟಂ ಟಿವಿ ವಾಸನ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ ನೌ ನೇನೆಂದು ವೆದಕುದರ, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಕರ್ನಾಟಕ ಬೇಹಾಗರಾಗ ಆದಿತಾಳ.

ಪಾಟುಕೊರುಪುಲುವನ್ ದೇಶ್ ರಾಗ ಆದಿತಾಳದಲ್ಲಿದೆ. ರಚನೆ ಸುಬ್ರಹ್ಮಣ್ಯ ಭಾರತಿ. ನೌ ದೇಶ್ ರಾಗ ಆದಿತಾಳ ರಿಟನ್ ಬೈ ಸುಬ್ರಹ್ಮಣ್ಯ ಭಾರತಿ. ಪಾಟಕ್ಕೊರುಪುಲುವನ್.

ಅರುಣ ಗಿರಿನಾಥರವರ ರಚನೆ ಹಂಸಾನಂದಿರಾಗ ಆದಿತಾಳದಲ್ಲಿದೆ ತಿರುಪ್ಪುಗಳ್. ಕಾಮುಟಿ ಬಾಯ್ ಕನ್ಕ್ಲೂಡ್ಸ್ ಜಲತರಂಗ್ ರಿಸೈಟಲ್ ಬೈ ತಿರುಪ್ಪುಗಳ್ ರಿಟನ್ ಬೈ ಅರುಣಗಿರಿನಾಥರ್ ಸೆಟ್ ಟು ಹಂಸಾನಂದಿರಾಗ ಆದಿತಾಳ.

ಕಾಮಕೋಟಿಬಾಯ್ ಅವರಿಂದ ಜಲತರಂಗ್ ವಾದನ ಆಲಿಸಿದ್ರಿ. ವೈನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ ಟಿವಿ ವಾಸನ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಜಲತರಂಗ್ ರಿಸೈಟಲ್ ಬೈ ಕಾಮಕೋಟಿಬಾಯ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ಎಆರ್ ಕೃಷ್ಣಮೂರ್ತಿ, ಆಂಧ್ರ ಮೃದಂಗಂ ಕೆ ಹರಿಶ್ಚಂದ್ರನ್, ಆನ್ ದ ಘಟಂ ಟಿವಿ ವಾಸನ್. ದಿ ಪ್ರೋಗ್ರಾಮ್ ಎಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್ ಇನ್ ಮ್ಯೂಸಿಕ್.